ಕಾಣ್ಬಾರೋ ಹರಿಯಾಮೆ. ಅರಹುವಾರ್ ಕರಳಿನೈಗಳೇ ಕಾಣ್ಬಾರೋ ಹರಿಯಾನೆ. ಹರಿಯಾನೇ ಯಾವತ್ತೂ ಅಂಬರವ ಅಂಬಳತ್ತು ಎಂ